ಬಿಸಿಯೇ ಫುಟ್ಟೆ ಮೇಕಿತ್ತಾರನು ತಂಬುರಿ ಶುಕ್ಲೀಸಿ ಮತ್ತು ಪಾರೀಸ್ಕ್ಸಿ.